ಸದಾಶಿವ ಚಂದ್ರಶೇಖರ ನೀಲಕಂಠ ಶೂಲಧಾರಿ ಸಾಯಿ ಶಂಕರ ಬಾಲನೇತ್ರ ತ್ರಿಪುರಹಾರಿ